ವಾಹಂ ಉಪಬ್ರುವೆ ದೇವಾಕುಂ ಸಪ್ತಹಸ್ತಂ ಚ ದ್ವಿಮುರ್ಧಾನಂ ದ್ವಿನಾಸಿಕಂ ಕ್ಷಣನೇತ್ರಂ ಚ ಚತುಶ್ರೋತ್ರ